ಚಿತಾಕ ಮಾಡೋ ಮಾಯ ಚತುರಿ ಗಾರಿಯೋದೈನ ಎಲ್ದ ಆಶು ಲಗ್ದ ಛ ಪಾನಿ ಪಾನಿ ಬಿದ್ರ ಲೋಕೇಕು ಕಾನಿ ಕಾಮ್ದ ಟೋ ಚಮ್ಕಿಲೋ ಜುನಾ ಜತಿ ರೋ ಪರೆ ಮೇರೆ ಕಸ ಮಾರೋ ಮಾಯಾ ಕತೂರ ಗಾರಿ ರಾಯ